0: ಕಾಡಿಂದ ತಿಂದತ್ತ ತಿತ್ತಂಗಡದಾಗ ತರಿಗಡದಾಗ ತಿತ್ತಿತ್ತಂಗಡದಾಗ ತರಿಗಡದಾಗ ತಿತ್ತಂಗಡದಾಗ ತರಿಗಡದಾಗ ತಾಂಗದಿಂದ ತಿಂದತ್ತ ತಿತ್ತಂಗಡದಾಗ ತರಿಗಡದಾಗ ತಿತ್ತಿತ್ತಂಗಡದಾಗ ತರಿಗಡದಾಗ ತಿತ್ತಂಗಡದಾಗ ತರಿಗಡದಾಗ ತಾಂಗದ ತಿತ್ತಂಗಡದಾಗ ತರಿಗಡದಾಗ ತಾಂಗದ ತಿತ್ತಂಗಡದಾಗ ತರಿಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತಿತ್ತಗದನದಾಂ ತಿತ್ತಗದನದಾಂ ತಗದನದಾಂ ತರಿಂಗಡಗದ ತರಿಂಗಡಗದ ತಿಂಗಡಗದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತಿತ್ತಗದನದ ತಿತ್ತಗದನದ ತಗದನದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತಿತ್ತಗದನದ ತಿತ್ತಗದನದ ತಗದನದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತರಿಂಗಡಗದ ತಗದನದ ಜನದಗ ದಿವದಗ ಜನದಗ ದಿವದಗ ಜನದಗ ದಿವದಗ ಜನದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತರಿಂಗಡದಗ ತಿನ್ನತ.
1: Now we present the popular Thilana set to a raga that gives joy and happiness, Kadana Kutuhalam.